0: ಮಗನಕು
1: ವಿನಪತಾರ್ ಜಿಲು ಕೋಲೆ ಬಹನಿ ಮೋ ಪದ್ಮ ಪ್ರಸಾದ ಚೌಡಾಗಾಯಿ ಹೃದಯ ಸಿದ್ಧಿ ಗುರು ಗಣಪತೆ ಸಾಷ್ಟಾಂಗ ಈ ಗಾರ್ದಾಚೋ

ಕಾಣಿ ಮರ್ತಿರಿ ಸಹದಾಯ ಧನ ಸ್ಥಳ ಬಿಖೆ ಮರಾಜ್ನ ರಾಮರೋ ಗರೆ ತಿರು ಮಾಲಿಕ ಲಾಯಿಯು ಬನಿ ದಿನು ಸಂಚಾರ ಮೇರೋ ಪನೀ